ಸಂಸ್ಥಿತಂ ಗೃಹಂ ಪೂಜಾತೆ ವಿಷಯೋಪಭೋಗರಸನ ನಿಂದ್ರಾಸಮಾಧಿಸ್ಥಿತಿ ಸಂಚಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ಕರ್ಮಂ ಕರೋಮಿ ತತ್ತೆದಖಿಲಂ ಸಂಭೋ ತತಾರಾಧನಂ ಕರುಣಚಲಂ ಕೃತಂ ವಾ ಕಾಯಜಂ ಕರ್ಮ ಜಂಬಾ ಶರಣನಯನ ಜಂಬಾ ಮಾನಸಾಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ಸೋ ಜಯ ಜಯ ಕರುಣಾಧೇ ಶ್ರೀ ಮಹಾದೇವ ಶಂಭೋ.